ಕೋದಾರ ಜ್ಯೋತಿ ಪೆಟ್ಟಾನಿ ಕೋಟೆ ಕೇಳೋವೈ ಆಕಾಶ ಗ್ರಹ ತಾರಾ ಪಾಡಲು ಕೇಳೋವೈ ಪಡೆ ದೋರುದ ಸೇರಸ್ತಾ ಪೆಟ್ಟೆ ಸಬ ದುವಾರ ಕೋನೆ ಪಡೆ ದೋರುದ ಸೇರಸ್ತಾ ಪೆಟ್ಟೆ ಸಬ ದುವಾರ ಕೋನೆ ತೋರಾ ದೇಖೆ ಜಾಯಾ ಮೀನಾ ಮಾರೆ ಕೋನೆ ತೋರಾ ದೇಖೆ ಜಾಯಾ ಮೀನಾ ಮಾನುಷೆ ಮಾನುಷೇರ ಅಧಿಕಾರ ದಿಲ ಜೆ ಜನ এক আল্লাহ ছাড়া প্রভু নাই কহিল যে জন মানুষের লাগি চিরদিন যে ধরিল যে জন বাদশা ফকিরে এক সামিল করিল যে জন